ಭೌತಿಕ ಷಟ್ಚಕ್ರಪಂಕ್ತಿಯೊಂದು ಮುಕ್ತಿ ಸಾಧನ ಕಾಧಾರ ಮೂಲಮಂದು ವರಲು ಚುಂದುವು ಜೀವುಡು ವರ್ಧಿಲಂಗ

ಸ ನಿಜ ನಿಜ ಸ ಪಮ ಪ ಮ ಗ ಮ ರಿ ಸ ರಿ ಸ ರಿ ಗ ಮ ಗ ಮ ರಿ ಸ ರಿ ಸ ನಿ ಸ ನಿ ಬ ಮ ನಿ ಬ ನಿ ಬ ನಿ ಬ ನಿ ಬ ಮ ಬ ನಿ ಬ ನಿ ಬ ನಿ ಬ ರಿ ಸ ರಿ ಸ ರಿ ಸ ರಿ ಸ ನಿ ಸ ರಿ ಸ ರಿ ಸ ರಿ ಸ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬನಿ ಝರಿ ಝರಿ ಝರಿ ಝನಿ ಝರಿ ಝರಿ ಝರಿ ಝ ಝರಿ ರಿ ಗ ಗ ಮ ಮ ಬ ಗ ಮ ಮ ಬ ಮ ಬ ಬನಿ ಪನಿ ಝರಿ ಝನಿ ಬ ಮ ಸ ರಿ ಗ ಮ ಗ ಗಣಪತಿ ಪನಸ ಸ್ಮರಾಮಿ ವಸಿಷ್ಠ ವಾಮದೇವ.

ಎರ್ಲಿ ಮಾರ್ನಿಂಗುಲೋ ನಿದ್ರೆ ಲೇವಂಗನೇ ಪಾಚಿ ಪಳ್ಳೈನ ಯುಂತೋ ಮಕಂತ್ರಾಗು ಬೆಟ್ ಕಾಫಿ ಕೋಸಮ್ಮು ಪೆಂಡ್ಲಾಮು ಪೈರಂಕೆ ಲೇಯಿಂಸಕೆ ಬೆಸ್ಟು ಟೇಸ್ಟಿ ಸ್ವರಿ ಫ್ರೆಶು ಕಾಫಿ ಸ್ವರಿ ನೆಸ್ಸು ಕೇಫಿ ಸ್ವರಿ ಜಿಫ್ಪ ಕುಂಸಿದ್ದಿ.

ಕಾಸ್ತಾಗನ್ ಪುನರ್ಜನ್ಮ ವಚ್ಚೇ ವಿಧಂಗ ಪ್ರೊದ್ದು ಪ್ರೊದ್ದುನ್ನೇ ನೀ ಪೊಂದು ಲೇಕುನ್ನ ಮೂಡಂತ ಪಾಡಯ್ಯಿ ಟೈಮಂತ ವೆಸ್ಟಯ್ಯಿ ಕಚ್ಚೆಕ್ಕಿ ಪಿಚ್ಚೆಕ್ಕಿ ಅಶ್ಲೀಲ ಸಂಭಾಷಣಲು ಚೇಸಿ ಕಾಂಟಾಕ್ಷು ಸರ್ವಮ್ಮು ನಾಶಮ್ಮು ಕಾವಿಂಚುಕುಂಟಾರುಗಾ ಅಂದುಕೇ ನಿನ್ನು

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ದಟ್ಸ್ 10:39 ಇನ್ಸ್ಟಿಟ್ಯೂಟ್ ಕ್ಲಾಕ್. ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆಕಾಶವಾಣಿ ವಿತ್ ಮೀ ಯೋರ್ ಆರ್ ಜೆ ಲಹರಿ. ಚಲೋ ಕ್ವಿಕ್ ಮೂವ್ಮೆಂಟ್ ಮೇ ಗೇಮ್ ಖೇಲ್ತೆ ಹೇ. ಕ್ರಶ್ ಬಾತ್ ಕರ್ನೆ ಕಿ ತರೀಫಾ ಕ್ಯಾ ಹೈ ತರೀಕಾ ಸಾರಿ ಯಾ ಯು ಕ್ಯಾನ್ ಯೂಸ್ ಅ ಚಾಕ್ಲೇಟ್ ಟು ಜಸ್ಟ್ ಸ್ಟಾರ್ಟ್ ಅ ಕಾನ್ವರ್ಸೇಷನ್. ಅವ್ರ ಘರ್ ಪೇ ಡಾಂಟ್ ಫಡಿ ಹೇ ತೋ ಚಲೋ ಚಾಕ್ಲೇಟ್ ಲೇ ಜಾವೋ, ಮೂಡ್ ಸೆಟ್ ಹೋ ಜಾಯೇಗಾ. ಆಫೀಸ್ ಮೇ ಬಾಸ್ ಕೋ ಇಂಪ್ರೆಸ್ ಕರ್ನಾ ಹೈ, ಥೋಡಾ ರಿಸ್ಕಿ ಹೈ ಬಟ್ ಚಾಕ್ಲೇಟ್ ಟ್ರೈ ಕರ್ ಸಕ್ತೆ ಹೋ. ಆರ್ ಸಬ್ಸೆ ಇಂಪಾರ್ಟೆಂಟ್, ಲಾಸ್ಟ್ ಪೀಸ್ ಆಫ್ ಚಾಕ್ಲೇಟ್ ಶೇರ್ ಕರ್ತೆ ಹೋ ಯಾ ಛುಪಾ ದೇತೆ ಹೋ? ಸಚ್ ಸಚ್ ಬತಾವ್, ಹಮ್ ಸಬ್ಕೆ ಅಂದರ್ ಏಕ್ ಸೆಲ್ಫಿಶ್ ಚಾಕ್ಲೇಟ್ ಲವರ್ ತೋ ಹೋತಾ ಹೀ ಹೈ. ಬಟ್ ಆಜ್ ಕೇ ದಿನ್ ಲೆಟ್ಸ್ ಚೇಂಜ್ ದಟ್. ಆಜ್ ಶೇರ್ ಕರೋ, ಸ್ಪ್ರೆಡ್ ಕರೋ ಆರ್ ಥೋಡಾ ಎಕ್ಸ್ಟ್ರಾ ಸ್ವೀಟ್ ಬನ್ ಜಾವೋ. Stay tuned to Akashvani FM Rainbow 101.9.

ಹೆಲ್ಲೋ ಹೆಲ್ಲೋ ದೋಸ್ತೋ, ಯಾ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಮ್ ರೇನ್ಬೋ 101.9 ಔರ್ ಮೇ ಹೂ ಆಪ್ಕೆ ಆಜಿಯೇ ಲಹರಿ. ಜಹಾಂ ಲೈಫ್ ಭಿ ಡಿಬಗ್ ಹೋತಿ ಹೇ ಔರ್ ಇಮೋಷನ್ಸ್ ಭಿ ಕಂಪೈಲ್ ಹೋತೆ ಹೇ. ಹಾಂ ಹಾಂ, ಮೇ ಬಾತ್ ಕರ್ ರಹಾ ಹೂಂ. ಆಜ್ ಹೇ ಪ್ರೋಗ್ರಾಮರ್ಸ್ ಡೇ. ಅಬ್ ಆಪ್ ಸೋಚ ರಹೇ ಹೋಂಗೆ, ಯೇ ಕೌನ್ ಸಾ ನಯಾ ಫೆಸ್ಟಿವಲ್ ಆ ಗಯಾ? ಚಾಕ್ಲೇಟ್ ಡೇ, ರೋಸ್ ಡೇ ಕೆ ಬಾದ್ ಅಬ್ ಕೋಡಿಂಗ್ ಡೇ. ತೋ ಸುನೋ, ಪ್ರೋಗ್ರಾಮರ್ಸ್ ಡೇ ಸೆಲೆಬ್ರೇಟ್ ಹೋತಾ ಹೇ ಎವ್ರಿ 256th ಡೇ ಆಫ್ ದಿ ಇಯರ್. ಕ್ಯೂ? ಬಿಕಾಸ್ 256 ಇಸ್ ಅ ಸ್ಪೆಷಲ್ ನಂಬರ್ ಇನ್ ಕೋಡಿಂಗ್, ವಿಚ್ ಇಸ್ 2 power 8 ಈಕ್ವಲ್ ಟು 256. ದ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ 1 byte. ಮತಲಬ್ ಸಿಂಪಲ್ ಲ್ಯಾಂಗ್ವೇಜ್ ಮೇ, ಜಿತ್ನಾ ತುಮಾರಾ ಬ್ರೇನ್ ಸಂಡೇ ಕೋ ಕಾಮ್ ಕರ್ತಾ ಹೇ, ಉತ್ನಾ ಏಕ್ ಬೈಟ್ ಕಾ ಸೈಜ್ ಹೋತಾ ಹೇ ಕೋಡಿಂಗ್ ಮೇ. ಔರ್ ಪ್ರೋಗ್ರಾಮರ್ಸ್ ಕಾ ಕಾಮ್, ವೋ ಲೋಕ್ ಜೊ ಆ್ಯಪ್ಸ್ ಬನಾತೆ, ವೆಬ್ಸೈಟ್ ಚಲಾತೆ ಹೇ ಔರ್ ಹಮಾರಿ ಲೈಫ್ ಕೋ ಆನ್ಲೈನ್ ರಖತೆ ಹೇ. ಪರ್ ರಿಯಾಲಿಟಿ ಕ್ಯಾ? ಹಮ್ ಲೋಕ್ ಸೋಚತೆ ಹೇ ಕೋಡಿಂಗ್ ಸಿರ್ಫ್ ಲ್ಯಾಪ್ಟಾಪ್ ಖೋಲಾ, ಥೋಡಾ ಟೈಪಿಂಗ್ ಕಿಯಾ ಔರ್ ಕ್ರೋರ್ಸ್ ಕಮಾ ಲಿಯಾ. ಲೇಕಿನ್ ರಿಯಾಲಿಟಿ ಯೇ ಹೇ ಕಿ ಲ್ಯಾಪ್ಟಾಪ್ ಖೋಲಾ, ಎರರ್ ಆಯಾ, ಗೂಗಲ್ ಖೋಲಾ ಔರ್ ಸ್ಟ್ಯಾಕ್ ಓವರ್ಫ್ಲೋ ಖೋಲಾ ಔರ್ ಫಿರ್ ಲೈಫ್ ಕಾ ಮತಲಬ್ ಹೀ ಖತಮ್ ಹೋ ಗಯಾ. ಕೋಡಿಂಗ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಚಾಯ್. ಕುಛ್ ಲೋಗೋ ಕೆ ಲಿಯೇ ಕೋಡ್ ಲಿಖನಾ ಆರ್ಟ್ ಹೇ ಔರ್ ಕುಛ್ ಲೋಗೋ ಕೆ ಲಿಯೇ ಹೆಲೋ ವರ್ಲ್ಡ್ ಬಿ ವರ್ಲ್ಡ್.

0: ಹೊಲೆ ಹೊಲೆ ಸದ್ದು ಅಲಗುತ್ತಿ
1: ಫಿಲ್ಮ್ ರಬ್ ನೆ ಬನಾ ದಿ ಜೋಡಿ ಸೆ ಯೆ ಗೀತ ಅಭಿ ಆಪ್ ಸುನ್ ರಹೆ ಥೆ. ದೋಸ್ತೋ ಜಿಂದಗಿ ಕೇ ಮುಷ್ಕಿಲ್ ದಿನೋ ಮೇ ಜಬ್ ಕೋ ಇನ್ಸಾನ್ ಟೂಟನೆ ಲಗ್ತಾ ಹೈ ತಬ್ ಏಕ್ ವಫಾದಾರ್ ಸಾಥಿ ಕಾ ಪಾಸ್ ಹೋನಾ ಸಬ್ಸೆ ಬಡಿ ನೇಮತ್ ಬನ್ ಜಾತಾ ಹೈ. ಸಿರ್ಫ್ ಇಸ್ಕಾ ಸಾಥ್ ಹೋನಾ ತಮಾಮ್ ಗಮೋ ಪರ್ ಭಾರಿ ಪಡ್ ಜಾತಾ ಹೈ. ಆಯಿ ಸುನ್ತೆ ಗೀತ ಜಿಸ್ಕೋ ಲಿಯಾ ಹೈ ಹಮ್ನೆ ಫಿಲ್ಮ್ ಓಂ ಶಾಂತಿ ಓಂ ಸೆ. ಆಯಿ ಸುನೇ.